ಮತ್ತೀಲುಟೇಮಟ್ ಸಾಗ್ಯಾನೈಲಗತ್ತಿಗು ಇಲಾಬ್ಲಮಿ ತಲ್ಲಿಮಾರ್ತಿಲ್ಲುಗು ಅಕ್ಟೋಬರ್ 9 ಸಂಗ್ನಾಗಾವ್ಯಾಂಗ್ನೇಹಾರ್ತೇಲಾ ಕ್ಸೇನಿ ಸಿಬುಲ್ಲಫಾಮಿ ಸಿಲಕನುಇನ್ನಾಸಿಯಾಮಂಗಾತಾಕ್ ತೆಕಿನಾಂಗ್ವೇನಿ ಒಕಲಿಮಾಕ್ಕಾರ್ಲುಗು ಇಲಾ ನುಯ್ಯನೇಹಾರ್ತೋಕ್ ಉನ್ನುಕ್ ಹೋಆಂಗ್ನಲುನಿಗೋ 20 ಮಿತ್ ಅನುಯ್ ಕ್ಲಿಯಾಯರ್ಲುನಿಮ್ ನಿಗ್ಲಸುನ್ಯಾತಮಾನಿ 2 ಮಿಲ್ಲುನಿಮ್ ಅಕಾಗು ಸಿಕ್ಕನಲೆಗತ್ತರುಮಾರ್ಲುನಿಮ್ ಒಆಂಗ್ನೆರುಮಾರ್ತೋಕೋ 20 ಮಿತ್ ನುನಿಯುನ್ಯಾತಮಾನಿ 1 ಮಿಗುಮಾರ್ಲುನಿ ತನ್ನ ಪಿಗೆಯಾವುತಿಗಿನಾರ್ತಿಗು ಇಲಾ ಇಂಗಿರ್ತಲಿಗು ಆನ್ರಿ ಕೆ ಇಂಗಿರ್ತಲಿಗು ಇಲಾ ಎಸ್ಕೇಪ್.